0: ಅದೇ ಬ್ರಹ್ಮ ಪಾರ್ಕೆ ಜುರುಕನೆ ನಾನಾ ನಿನ್ ಮುಮ್ಲಾನೆ ಕಿದೆ
1: ಆನಿ ಪುಮುಶ್ ಬಸಿ ಪೈಮನ್ ಅಂಗೆ ಪಾ ಅಂಗೆ ಅಪ್ಷನೆ ಚಿಪ್ ಚಿಕ್ ಫುನ್ ತಾಚು ಓತೆ ಹೆ ಫುನ್ ಫುನ್ ಕೈ ಬುದು
0: ದೇ ತಿಯ ದಾಂಗ್ ತಿನೆ ವಾಕ್ಲೆ ಬಸಾರಿ ನಾ ಉಕ್ಲೆ ಚಮಾಚಿ ನೂಂ ಕುಮು ತಾರಿ ಪುನಾ
1: ನೂ ನೈಮಾ
0: ಹ್ಮ್.